0: urade hwa se wo kwatie urade na betumi aye se je urade wa aso nye ni wa se wo papa na ne afa ni dia papa maye na sumbie
1: o se ye ja na chiri wa aso nye ni wa busiam
0: wa me ka chira wo Siamo suma posu wanna catch us here ye dia betumi atena busu ye nemu wabra wuni yesu
1: say ye jande chiriwa asu due ni wa warie
0: ye me pesa me catch on this say wo kwati yesu asu due ni abusu ye nemu
1: oh say wo jande chiriwa ye dia ni wa mawo
0: wanna catch ra wo say wo kwati awurade a wo betumi adiye
1: Oh, say ye ja na chiriwa.
0: Eba wa be ye den wenya ba. Fe urade. Akwa bi e wo ba.